ಸರ್ವಗತ ಸರ್ವಲೋಕ ಸರ್ವಜ್ಞ ಶಕ್ತನ ಕವತ್ತಲ ಸರ್ವಶೇಷಿಂಕ ಸರ್ವ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ಕವತ್ತಲ ಸರ್ವಶೇಷಿ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಹಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ನಿನ್ನನ್ನು ಚೆತ್ತೇ ಮುಸಲಾಳು, ನಿನ್ನ ಮನ್ನತಿ ಕುರಾಳು, ಹದುಲಿತೆಯಾನಾಟಿ ಪೂಜುಲು, ಮರವೇ ಮುಂದುನ್ನ ರೋಜುಲು, ಪಾಕ ಸಂಕೈಳು ಮನುಷ್ಯ ಮನ್ನನೇ ಸ್ಥಾನು ಕಮಂಕ ಮನಸ್ಸುಲಿ ಮನ ಗೋವೆಲ್ಲು ಎವ್ರಿ ಬಾರಿ ಮನುಷ್ಯ ಮನನೇ ಸಾರು ಮನಸ್ಸುಲಿ ಮನ ಗೋವೆಲ್ಲು ಮನಕು ಮನ ಮೆದೇ ಉಳ್ಳು ಮಾರ್ಚಿರಾಯಿ ಶಾಸ್ತ್ರಾಲು ಪಾದಗಾಳು ಪಾದಗಾಳು ಅಂಗಮೈನ ವೇದಗಾಳು ಹದ್ದುಲೇ ವಿಲೇನಿ ವಾಳು ಆವೇಶವುನ್ನವಾಳು ರಾರಾರಿ ಕುರುರಾಳು ಕುರುರಾಳು ಜೆಲ್ಲಕ್ಕಿ ಉನ್ನೋಳು ಕಳ್ಳಾರೇ